ಶೋಕಾಕುಲೇಷು ಮರ್ತ್ಯೇಷು ಕೇನ ರಕ್ಷಾ ಭವೇತ್ ಧ್ರುವಂ. ಶ್ರೀ ರುದ್ರ ಉವಾಚ ಶೃಣು ದೇವಿ ಪ್ರವಕ್ಷ್ಯಾಮಿ ಲೋಕಾನಾಂ ಹಿತಕಾಂಜಯ ವಿಭೀಷಣಾಯ ರಾಮೇಣ ಪ್ರೇಮ್ನಾ ದತ್ತಂ ಸ ಯತ್ಪುರಾ ಕವಚಂ ಕಪಿನಾಥಸ್ಯ ವಾಯುಪುತ್ರಸ್ಯ ಧೀಮತಃ ತದ್ಗುಹ್ಯಂ ಸಂಪ್ರವಕ್ಷ್ಯಾಮಿ ವಿಶೇಷಾತ್ ಶೃಣು ಸುಂದರಿ ಉದ್ಯದಾದಿತ್ಯ ಸಂಕಾಶಂ ಉದಾರ ಭುಜ ವಿಕ್ರಮಂ ಕಂದರ್ಪಕೋಟಿ ಲಾವಣ್ಯಂ ಸರ್ವವಿದ್ಯಾ ವಿಶಾರದಂ ಶ್ರೀರಾಮ ಹೃದಯಾನಂದಂ.

ಅಭೀಷ್ಟಫಲಪ್ರದಂ ಪ್ರದೋಷೇ ವಾ ಪ್ರಭಾತೇ ವಾ ಯೇ ಸ್ಮರಂತ್ಯಂಜನಾಸುತಂ ಅರ್ಥಸಿದ್ಧಿಂ ಯಶಃ ಕೀರ್ತಿಂ ಪ್ರಾಪ್ನುವಂತಿ ನ ಸಂಶಯಃ ಕಾರಾಗೃಹೇ ಪ್ರಯಾಣೇ ಚ ಸಂಗ್ರಾಮೇ ದೇಶ ವಿಪ್ಲವೇ ಯೇ ಸ್ಮರಂತಿ ಹನುಮಂತಂ ತೇಷಾಂ ನಾಸ್ತಿ ವಿಪತ್ ಕ್ವಚಿತ್.

0: ಸಜೇ ಧ್ರುವಂ ವಿಭೀಷಣ ಕೃತಂ ಸ್ತೋತ್ರಂ ಜಃ ಪಠೇತ್ ಪ್ರಯತೋ ನರಃ ಸರ್ವಾಪದ್ಭ್ಯೋ ವಿಮುಚ್ಯೇತ ನಾತ್ರ ಕಾರ್ಯಾ ವಿಚಾರಣ ಮರ್ಕಟೇಶ ಮಹೋತ್ಸಾಹ ಸರ್ವಶೋಕ ವಿನಾಶಕ ಶತ್ರೂನ್ ಸಂಹಾರ ಮಾಂ ರಕ್ಷ ಶ್ರಿಯಂ ದಾಸಾಂಶ್ಚ ದೇಹಿ ಮೇ ಓಂ.
1: You have just heard some Vedic chanting.
2: You are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.
3: Radio Sai now presents bhajans sung by Mrs. Janet Bickel and Deepak Bhatt from the Sai Foundation, California, USA.